ಸರಿ ಅಹಿಂದ ಕೈ ಕುಂಬ ಬಾಕೆ ಸರಿ ಇಪ್ಪತ್ತ ರಂಗತ್ತ ಗೋಮಲ ರಂಗತ್ತ ಬೊಲ್ಲಕ್ಕ ಗಂಗತ್ತ ನಾಗಲಿ ಸಾಲತ್ತ ಮಾಯಕ್ಕ ಸಾಲತ್ತ ಸಾಧ್ಯಕ್ಕ ಮಾಡತ್ತ ಮೈಲೆ ಸಿಗ್ತ